ಯದನಾಲೋಚಿತಾಪುರ ಸಾತ್ವಂ ಗಚ್ ಮಯೋಕ್ತಂ ತೇ ಯದೇ ತತ್ಸರ್ಮಾದ್ರಿತಃ ತದಾ ಚಕ್ಷಾ ಸುರೇಂದ್ರಾಯ ಸಚಯುಕ್ತಂ ಕರೋತು ತತ್. ಓಂ. ದೇವಿ ನೇ ಕಹಾ, ತುಮಹಾರಾ ಕಹನಾ ಠೀಕ್ ಹೈ, ಶುಂಭ ಬಲವಾನ್ ಹೈ ಔರ್ ನಿಶುಂಭ ಭೀ ಬಡೆ ಪರಾಕ್ರಮೀ ಹೈ, ಕಿಂತು ಕ್ಯಾ ಕರೂ, ಮೈನೆ ಪಹಲೆ ಬಿನಾ ಸೋಚೆ ಸಮಝೆ ಪ್ರತಿಜ್ಞಾ ಕರ್ ಲೀ ಹೈ, ಅತಃ ಅಬ್ ತುಮ್ ಜಾಓ, ಮೈನೆ ತುಮ್ಸೆ ಜೋ ಕುಛ್ ಕಹಾ ಹೈ ವೆಹ ಸಬ್ ದೈತ್ಯರಾಜ್ ಸೇ ಆದರ್ ಪೂರ್ವಕ ಕಹನಾ.